ಗಮೋ ಯಾವ ಸಾಕಿಯ ಪ್ರಮಾಣ ನಮಕ ನಮೋ ಶ್ಯಾಮೇ ಯಮೋ ಓ ವೇನ ಮಾನ್ ಲವ ಹೇ ಹಯ ಹೇ ಹೇ ಹೇ ಹೇ.